ಕಲ್ ಸೊಂಪುಲು ಅಟ್ಟೇ ಲೆಕ್ಕ ಅದು ಪೇಲೆ ನೀ ಗುರ್ರಾನ್ನಿ ಪಟ್ಟಿ ಕಳ್ಳೆ ಮೇಲು ಜಾಕಿದೇನೆ ಮಸ್ತು ಮಸ್ತು ಪಾಪ ಒಂದೇ ಅನೇಕ ನಾಲ್ಕು ದೋಸ್ತಿ ಅಂದೇ